0: ಎಂಬುದೇ ಕುಲಹೈ ಹತಲಿಹೈ.
1: ಮಹರಗಮಠ, ಹೋಮಾಗಮಠ, ಗುಡಗಮಠ. www.liveFM.lk.
2: Live FM.

0: ಉತ್ತಮ ಮಧ್ಯಮರಾತ್ರಿ ದೊಲಹಾಯಿ
1: ಲೈವ್ FM.lk
2: www.liveFM.lk ಹಿತ ಪೀನವನ

Okay. ರುಹುನಟ ರಾಜರಟ ಸಿಂಕಡಗಲಟ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲೈವ್ ಎಫ್ ಎಂ ಡಾಟ್ ಎಲ್ ಕೆ